ಧರ್ದೋ ಭದ್ರ ವಾರ್ಯಾಶಿ ಉರಿತೋ ಅಗು ಭಗವನ್ ಜೀವ ಧರ್ದೋ ತುಜಿ ನಕ್ರಿಯಾಚಿ ತಲ್ ಕರಿ ಜೀವಸ್ ಹಲ್ ಮಜ್ ಗುಲ್ಲಾ.